ನಮಗಕ್ಕೆ ಚಂದ ದೀನ ದಯಾಲ ನಾಥನಾಥ ಗೋವಿಂದ ಗೋಪಾಲ ನಾಥ ಪುರುಖ ಕಾರಣ ಕರ್ತಾರ ಜೋ ಜೋ ಜಪೇ ಸೋಯ ಪನೀತ ರಾಮ ನಿರ್ಗುಣ ಯಾರ ನೀಚ ಅಜಾನ ಸರ್ವ ವೇಖೋಂಟ ಮುಖತ ಮುಖ ಪಾಯ ಅನಕ ರಾಜ ಭೋಗ ಬಡೆ

ಅಸ್ತತ ಕರಹ ಸಂತ ಮೀತ ಸುಖಮನಿ ಸಹಜ ಗೋವಿಂದ ಗುಣ ನಾಮ ಸರ್ವ ಇಚ್ಛಾ ತಾಕಿ ಪೂರ್ಣ ಹೋಯೆ ಸಬ್ದೇ ಊಚ ಪಾಯ ಸ್ಥಾನ ಹರ ಧನ ಖಾಟ ಚಲೆ ಜನ ಸೋಯೆ ಹೇಮ ಸಾಂತ ರಿದ್ಧ ನಭ ನಿದ್ಧ ವಿದ್ಯಾ ತಪ ಯೋಗ ಪ್ರಭ ಧ್ಯಾನ ಚಾರ ಪದಾರ್ಥ ಕಮಲ ಪ್ರ